ಸ್ಫಟಿಕ ಸದೃಶಂ ಕುಂಡಲೋದ್ಭಾಸಿವಕ್ರಂ ದಿವ್ಯಾಕಲ್ಪೈರ್ನೋ ಮಡಿಮಯೈ ಕಿಂಕಿನೀನೂ ಪುರಾಡೈ ದೀಪ್ತಾಕಾಶಂ ವಿಶದವಶನಂ ಸುಪ್ರಸನ್ನಂ ತ್ರಿನೇತ್ರಂ ಹಸ್ತಾಬ್ಜಾಭ್ಯಾಂ ಬದುಗಮನಿಶಂ ಶೂಲಕಡಗಂ ದಧಾನಂ ಹಸ್ತಾಂಬೂಜಯುಗಸ್ಥಕುಂಭಯುಗಲಾತ್ ಉದ್ರಿಕ್ತಿತೋಯಂ ಶಿರಃ ಶಿಂಚಂತಂ ಕರಯುರ್ಯುಗೇನ ದರತಂ ಸ್ವಾಂಕೇಶ ಕುಂಭೌ ಕರೌ ಆಕ್ಷಸ್ರಗ್ ಮೃಗಹಸ್ತಮಂಬುಜಗತಂ ಮೂರ್ಧಸ್ತಚಂದ್ರಂ ಸವತ್ ಪೀಯೂಷೋನ್ನತನುಂ ಭಜೇಶ ಗಿರಿಜಂ ಮೃತ್ಯುಂಜಯಂ ತ್ರ್ಯಂಬಕಂ ಜಗದ್ಗುರೋ ನಮಸ್ತುಭ್ಯಂ ಶಿವಾಯ ಶಿವದಾಯ ಚ ಯೋಗೀಂದ್ರಾಣಾಂ ಚ ಯೋಗೀಂದ್ರಃ ಗುರುಡಾಂ ಗುರವೇ ನಮಃ ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪ್ರಣವಾನಂದಂ ಸದ್ಗುರುಂ ಪ್ರಣತೋಮ್ಯಹಂ ಗೋವಿಂದಂ ಪ್ರಣವಾನಂದಂ ಸದ್ಗುರುಂ ಪ್ರಣತೋಮ್ಯಹಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ